ಈಗ ನಾದ ಕಿಂಗ್, ನಾವೆಚ್ಚದ ರೂಲ್ಸ್, ಅಂತ ರೂಲ್ಸ್ ಏನ ಇಷ್ಟೊತ್ತಿಗೆ ಅಪ್ಪಪ್ಪ ಮಾತಿಟ್ಟೇ ಇರ್ಪ, ಅದು ಗಪ್ ಚಿಪ್ಪನ್ನು ಕೆಟ್ಟು ಫಾಲೋ ಪಡೋಣ, ಅದನ್ನು ಒಟ್ಟಿಟ್ಟು ಅದೋ ಅದು ಅಡಾವಣಿ ತಲ ಪಡೋಣ ನೆನಚ ಉನ್ನ ಕಂಡ ತುಂಡಮ ವೆಟ್ಟಿ ಕಲಚಿ ಪೊಟ್ಟಿಡುವೆ. ಹೊಕೋ ಟೈಗರ್ ಕಾ ಹೊಕೋ.